ಸಮರ್ಪಣ ಕರನೆ ವಿಚಾರ ಮನೆ ಜ್ಞಾನೇಶ್ವರ ನಿವೃತ್ತಿಚಾ ಕ್ಷಣಕ್ಷಣ ಮಂಜೆ ವಾರಂವಾರ ಹಾಚ ವಿಚಾರ ಕರ ಪಣ ತೋ ಕಶ ಕರ್ತ ತರ ಭವಸಿಂಧು ಪಾರ ಕರುನ್ ಜಾಣ ಕರ್ತ ಬರ ತೋ ವಿಚಾರ ತರಿ ಕೊಂತ ಹೇಚ ಮಹಾರಾಜ ಅಭಂಗಾಚ್ಯಾ ದುಸರ್ಯಾ ಕಡವ್ಯಾತೂನ್ ಸಾಂಗತ.